ಪಟ್ಟು ತೀರ ಕಟ್ಟಿಂದಿರ ಕೊಪ್ಪುನಿಂದ ಬೋಲು ಬೆಟ್ಟಿಂದಿರ ಗಂಜಿ ಪಟ್ಟು ತೀರ ಕಟ್ಟಿಂದಿರ ಕೊಪ್ಪುನಿಂದ ಬೋಲು ಬೆಟ್ಟಿಂದಿರ ಗಂಟ ಕಾಜುಲ ತೇರು ಬೇಸಿಂದಿರ ಮುಗಿಲಿದೆ ಕುಲಸ.